0: ಹೇಳ್ತಾನೆ. ಇಷ್ಟೇ ನಾವಿದ್ದು ಕಾಮನ್ ನಾಬೋ ಆರೆ ಒನ್ನಿ ಒನ್ ಹಿಮ್ಮೆ ಇಲ್ಲ.
1: No hearts. 2, 3, 4.